ಬಾರ ಉಗ್ದಲಾರ ನರೆ ಬಾರಾನ್ ಡೇರೆ ಖಬರೆ ಔ ಝೌತ ಅಲ್ಲಾ ವಿಲಕ ಮುಬಾರಕ್ ಶಾ ದಕಮ್ ಶೇರ್ ದಿವ ಯಾರ ಬಿಯಾ ವರ್ತು ಆಯಾ ತಚಪ್ ಶಮಡಾ ಉಗ್ದಲಾರ ನರೆ ಬಾರಾನ್ ಡೇರೆ ಖಬರೆ ಝೌತ ಮುಬಾರಕ್ ಶಾ ಬಿಯಾ ಎಲೆಕಾ ಬಿಯಾ ಯೌಜಲ್ ಉಗ್ದಲಾರ ನರೆ ಬಾರಾನ್ ಡೇರೆ ಖಬರೆ ಝೌತ ಅಲ ಬಚ ಕೆ ರೆ ಗಾಡಿ ಬಾರೆ ಸುಖನೆ ಅಸ್ಸಲಾಮುಅಲೈಕುಮ್ ಬಾಯಿ ಸಿಂಗೆ ತಬಿಯತ್ ಮೋಸಂಗ ರೆ ಜಮಾ ಅನ್ಮೋಲ್ ದುಆ ಅಂದಲೀಫ್ ಮಾನೋ ಸಾರಾ ಶುಮೈಲಾ ಲೇಬಾ ಅಲಿಶ್ಬಾ ಕರಾರ್ ನೂರಾ ಅವನೋರು ಟೂರ್ ಜಿನ ಕೋಬಾನ್ ಸಲಾ ಕರಾರ್ ತುವಾಯ ಪ್ರೋಗ್ರಾಮ್ ತರಾಶಾ ಮುಂಗ್ತ ಶೇರು ನೋ ಆಯಾ ಎಂ ಅಜ್ವಾ ಅಜ್ವಾ ವಡು ಕೆ ಮೆಸೇಜ್ ಕವೇಖಾ ಗುಡ್ ಮಾರ್ನಿಂಗ್ ಹೌ ಆರ್ ಯು ಸರ್ ಸಲಾಮ್ ಟು ಆಲ್ ಫ್ರೆಂಡ್ಸ್ ಸಲಾಮ್ ಟು ಉಜ್ಮಾ ಇಸ್ಲಾಮಾಬಾದ್ ಓಕೆ ಹಾಯ್ ಹೆಲೋ ಹೆಲೋ ಹಾಯ್ ಹೆಲೋ ಹೆಲೋ ಹೆಲೋ ಜಿ ಜಿ ಬಲೆ ಬಲೆ ನಾಯೋ ಬಕಿ ಹೆಲೋ ಹಾಯ್ ಹೆಲೋ ಹೆಲೋ ಖಜಿಡೆ ರಜಾತ ಮನನಕು ಮೆಸೇಜ್ ರಾಖಲ ದೇ ಅಸ್ಸಲಾಮ ಅಲೈಕುಮ್ ಮಾಮು ಪಿಶೋಯಂ ನಸಲಿಮ್ ಖಾನ್ ಹಾ ಹಾ ಮಾಮು ಮಾ ಉಸ್ ಹಮ್ ಗೋಲ್ ಕ್ರೀಮ್ ಒಲಗೋಲ್ ಉಸ್ ಮ ಲಗವೆ ಖಾ ದಾ ದಶ್ಪಿ ಲಗವೆ ಗುಲಿ ಸೋಕ್ಚಿ ಗೋ ದರ್ವಾಜೆ ಲಗಿ ಬ್ಯಾ ಜತಾ ಸ್ತೋಯಮ ದಾ ದರ್ವಾಜೆ ಮ ಲಗವೆ ಖಾ ಚಿಲಕ ನುವರ್ ನೀ ಬಾರ್ ನೌಜೆ ಬ್ಯಾ ಖುಸ ಖಬರ ನಿಷ್ಟ ಖು ಕದಾ ದರ್ವಾಜೆ ತಾಸೂಲ ಗೋಲ ನುವರ್ ತೌ ಅತೇನ ಬ್ಯಾ ಬತಾಸೂಲ ನುಕ್ಸಾನಾತ್ ದರ್ಕೆ ಖಾ ಅನು ಅಸ್ಸಲಾಮ ಅಲೈಕುಮ್ ಮೀ ವೈಚೆ ಮೀ ಅರೋಜ್ ಶೋ ನೈಸ್ ದ ಸರ್ ಮೇಕಪ್ ಚೆ ಮೇಕಪ್ ಬಾಂಧೆ ಚೆ ಓಕೆ ಬಿಯಾ ಪ ಮಖ ಕಮ್ ಯೋ ಸ್ಪ್ರೇ ಕವೇ ನೋ ಮಖ್ಲಾ ಹೊಲೆ ನ ರಾಜಿ ಹಗಮಾಲ ನೋ ಟೆನ್ಷನ್ ಶೆಂಪೂ ವ್ಯಕ್ತ ಸಮ್ ಲಾಂಗ್ ಲಾಂಗ್ ಕಡಿದೆ ಅರೋಷ್ ತಾರ್ ವಕ್ತ ಪ್ರಾಬ್ಲಮ್ ಹುಮ್ಮಡೆ ಬಸ್ ಜಖೇರ್ ದೆ ದಾಸೆ ಕಾರ್ ದಾವೂ ಅಗ ಕಮ ಸ್ಪ್ರೇ ದಾ ಅಗ ಸಮುಂಗ್ ಪಾ ನೋ ಟೆನ್ಷನ್ ಕಿ ನಿಷ್ಠಾ ಗೌರ ಮೇಕಪ್ ಚಿಕಲ ತಾಸು ಓಕೆ ಡೊಂಬೆ ಬತಾಸು ಸೆ ಲಗವೆ ಪ್ರೇಮರ್ ತಾಸಬಾ ದ ಮೇಕಪ್ ನ ಮಖ್ ಕೆ ಪ್ರೇಮರ್ ಜರೂರ್ ಲಗವೆ ಜಕ ಚಿ ಪ್ರೇಮರ್ ಚಿ ಕಮ್ ದೇ ಕನದಾ ದ ಮಖ್ ಅಗ ಮಸಾಮುನಾ ಚಿ ಕಮ್ ತಾಸು ಕಮ್ ಮೇಕಪ್ ಇಸ್ ಲೋಕಲ್ ಮೇಕಪ್ ಇಸ್ತೇಮಾಲ್ ಅವೆ ಯಾ ಖ ಮೇಕಪ್ ನೋ ಮೇಕಪ್ ಖೋ ಲಗದಾ ಸಿದಿ ಚಿ ತಾಸು ಬಖ್ ಪಲ್ ಸ್ಕಿನ್ ತ ಗೋರೆ ಕನಸ್ತಾ ಆಯ್ಲಿ ಮಖ್ ತಿನೋ ಆಯ್ಲಿ ಡ್ರೈ ದಗಬ ಲಗೆ ಮೇಕಪ್ ಕವೆ ಬ ಸಿಜುನ ಬ ಇಸ್ತೇಮಾಲ್ ಅವೆ ಖುದಾ ಡೇರಿ ಉಗ್ದಿ ಗಿ ದ ಮೇಕಪ್ ಕಾರ್ ಜಮಾನ ರೇ ಹೋ ಡೊಂಬೆ ಬತಾಸು ಪ್ರೇಮರ್ ಇಸ್ತೇಮಾಲ್ ಅವೆ ಟಿಕ್ ಶ್ವಾ ನಬಿಯಾ ಬತಾಸು ಮೇಕಪ್ ತಾಸು ಡೇ ನುಕ್ಸಾನ ತಾಸುವೆ ಆಗ ಕಮ್ ಯೋ ಸ್ಪ್ರೇ ದಾ ಚಿಕಮ್ ಮತ್ಲಬ್ ದಾದೆ ಮೇಕಪ್ ಮುಂಗೌ ಕೂಬಿಯಾ ಪಮುಂಗ್ ಖೋಲನ್ ರಾಜಿ ನಾಗ ಖಲ್ಕುಲ ದೋಕವರ್ ಕೂಲ್ಲಿ ಲೆಕ್ಕ ಮತ್ಲಬ್ ದಾದೆ ನಾವೆ ಚಿಕಮ್ ದಾ ದಾಸಿ ಬದ್ರಂಗ ಯೋ ದಾಸಿ ಕುಲಿ ನೋ ಅಗೈತ ಫಿಕ್ಸರ್ ವೈ ಫಿಕ್ಸರ್ ಚಿಕ್ಕಂ ಜೇತಂ ವರ್ಷಿ ದುಕಾನ್ದಾರ್ ತೌವಾಯ ಒತೆ ಫಿಕ್ಸರ್ ರಾಲ ರಾಕ ಯೌರಾಲ ಪ್ರೇಮರ್ ರಾ ಕದಾ ಫಸ್ಟ್ ಲಗೆ ಅಸಲಿ ಉಲ್ಟೆ ಲಗೆ ಫಿಕ್ಸರ್ ಅಗೈ ತವೈ ಕತಾಬಾನ ಖೋಲಂ ರಾಜಿ ಮೇಕಪ್ ತಬ ನುಕ್ಸಾನ್ ನ ಮಿಲಾವಿ ಆಗ ಮೇಕಪ್ ದ ಬಲ್ ಕಿತಾ ಉಸ್ ತಬ ಖೋಲನ್ ನ ರಾಜಿ ಅಗೈ ತ ಫಿಕ್ಸರ್ ವೈ ಖಾ

0: ಮಾಲಿಸ್ಕೊಡುಗು ಎತ್ತವಾನ್ರ ಚಿಕ್ಕವನವೇ ಮಾಪಲ್ಲಿದನ
1: ಮಿ ಮುನ್ಸ್ ಖಜಾಶು ಪಾಖೇರತ್ ಬಹುದೈ ತಸ ಜವಾಬ್ ಕೌಮಾತಿ
0: ಮಾಜಿ ಕರ ಮುಜರ ನಾಲಿ ಕತ್ ಚೊಂದೆ ಸಪಾತಿ ಮುಳು
1: ಡೇರಮ್ಮನ್ನ ಬಸ್ ಮಮದ್ ಲಾಲ ಗಡ್ ಸೂರಿ ಹೋಕ ಅವೈ ಕನ ಅವೈ
0: ಜಹಾನ್ ಮನನ ಮಾಸ್ ಎಲ್ಲ ಸವರಾಜಿ ಮುಕ್ಕರಿ ದೆ ಸಾದ ಮಾದಿ ಆ ನಿಜಾಮ್ ಸೈದ್ ಲಗಿ ಬರೆ ಅವ ಬಲ್ಕಿ
1: ಹಾ ದಜ್ ವೇ ಪ್ರೋಗ್ರಾಮ್ ರಾಜೂಡ್ ಕೋ ಬಸ್ತ ಶಿಟಬಿ ಬಗೆ
0: ಡೇರಮ್ಮನ್ನ ಡೋಲರ್ ವಿ ದುನ್ ಕೋ ತ ಸಲಾಮುನ ಅತಾ ಸಿಟಿ ಮೋಲ ಉತ ಖಚಿಸಿ ಸಲಾಮುನ
1: ಡೇರಮ್ಮನ್ನ ಸಲಾಮುನ ರಸಿರ್ ವಾಲೈಕುಮ್ ಸಲಾಮ್ ಡೇರಮ್ಮನ್ ಪ್ರೋಗ್ರಾಮ್ ಕಿತ್ ಕಾಲ್ ಕುಲಿಯೋ ಜಹಾನ್ ಮನನ

ಶಾಲಿದ ಸಮಿಚಿ ಅಂತ ಚಿಕಮ್ದೆ ಪ್ರೋಗ್ರಾಮ್ ರೆಕಾರ್ಡಿಂಗ್ ನೆ 97 ಮಾನಿ ಸಂಗ ಪ್ರೋಗ್ರಾಮ್ ರೆಕಾರ್ಡಿಂಗ್ ನೋ ಅಂದೆ ಉದಿ ವಜ ಮಾನಿ ಚಿಕಮ್ದೆ ಜಮಾ ಅಲ್ತಾ ಅಲ್ತಾ ಬದಲ್ನ ಸಮ ಲಗೆದಲೆ ನೆ ಬದಲ್ದ ಚಿಕಮ್ದೆ ಬದಲ್ನ ಸಮ ಲಗೆದಲೆ ನೆ ಮುತಖಿರ್ ರೆ ಅಲ್ತಾ ತಕ ಶಾಂತಿ ಲಗೆ ಇನ್ಫಾರ್ಮೇಷನ್ ನಾ ಕೋ ದೀರ ತಕ ಉದ ಖರ್ ಕೆರ ಕುಜಬ್ಯಾ ದೇರ ದೇ ಸತ ಮನನಾ ಅಡೆ ದೇ ಶಾ ಶುಕ್ರಿಯಾ ಜಿ ದರ ರವಾನ್ ದೇರ್ ಶಮ್ ತಾ ಖಬರ್ ದೇ ಖೈರ ತಾ ಸುದಾ ಬಾರಾ ಯೋ ತರೀನ بہترین بہترین خیر آفر لگے دل کر دغافر جی کم نے غلاغا لسر دفار دے دغم دفار دے جسو غواڑی جی زما والے دین عمرین لاشی سوک دغواڑی جی جی زما